ಗೋಂಡಿರ ಮಾಂಗ ಗೋಣ ಅಲ್ಲ ಪೊತರೆ ಕೊಂಡು ನಪತರೆ ನೀರು ಜಯಂಗ ಶರಣವ ನಮಸ್ಕಾರ ಗೋಂದ ಅದುವಂತೆ ಮಗೋಣಿ ಮಾಯಾ.